ಕೆನಗೆದೇ ಆಕಾಶವಾಣಿ ಶಿಲಾಂಗ್ ಪರ್ಲೋಂಗ್ ನೋಸ್ಗಾಮ್ ಫಿಲೇ ಅಸೋಮ್ ತನ್ಯಾಗತೋ ಕ ಪ್ರೋಗ್ರಾಮ್ ನರೇನ್ ಸಾನ್ ಕಿ ಸಮ್ಲಾ ಹಕಬಾ ಫಿಲೇ ಅಸೋಮ್ ನಾಯಕ ಚಂಗ್ವಾಯ್ ಕಿ ಚೋಂ ಇಗರ್ಲನ್ ಮಿಲ್ಲಿಯಂ ಉಮ್ಲೋಂಗ್ ಬಾತ್ ಕಿ ಪರ್ಲೋಂಗ್ ಮಿಂತಾಪನ್ ಮಿನ್ವನಂ ಶಪಿ ಯಾಕ ಪ್ರೋಗ್ರಾಮ್ ಕಿ ಚಿಂಗ್ವಾಯ್ ಖಾಸಿ ಕ ಚೋಂ ಇಬಾ ಕಿನ್ ಸೈಬೋರ್ ಖರ್ ಕಲ್ಯಂ ಬಾತ್ ಕ ಕನೋನ್ ಕ ಚೋಂ ಇ ಕಿ ಚಿಂಗ್ವಾಯ್ ಕ ಬೈಲಾ ಕ ಟೆಂಗ್ ಕಿನ್ ಟಿಂಗ್ಲಿಂಗ್ ಲಿಂಗ್ ಯಂಗ್ ಕರ್ಯಾಪನ್ ಇಬಾ ಯೋಬೈ

0: ಇದು ಆಕಾಶವಾಣಿ ಶಿಲಾಂಗ್ ಖುಬೋರ್ ಹೆಕ್ತಿನ್ ಜಯಂತಿ ಆಗು ಪುರೇಶ್ ಪಿ ಹೆಗನಿಗೆ ಜನ್ಮೇನ್ ಗಲಿಯೋ ಕಾವಿ ಛಲಂ ಕಿಕ್ ಮಾಡ್ಕಿ ಎಂ ಕಾಮ್ ಯೋಂಗ ಖುಬೋರ್ ಉ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅಮುಗ ಇಂಡಿಯಾ ಯು ಕೆ ಸಿತಾ ಉಮಂತೋಯ್ ಕೋ ಯಕಿ ಪರೇಬ್ ಕಿ ನೋಂಗ್ ಸಿನ್ ಕಾಮ್ ಯೋಂಗ್ ಇದೆ ವಾ ಕಿ ಎಂ ಎಸ್ ಎಂ ಇ ಕ ಸ್ಕಿಲ್ ಇಂಡಿಯಾ ಮಿಷನ್ ಡಿಪೆಂಡೆಪ್ ಕೋ ಖತ್ ವಿಸ್ ನೆಮ್ ನಿ ಸ್ನಿ ಎನ್ ಇ ಸಿ ಪಲಾಟ್ ಕೋ ಪಲಾಟ್ ಖತ್ ಲೇ ಪೊಯ್ ಸಂ ಪ್ರ ಕ್ರೋರ್ ತಂ ಕಾ ಉ ಪುನ್ ಖಲನ್ ಯ ಇ ಚ ಇ ಖ್ಯಾ ನೆ ಎ ಸುಮಾರ್ ಇ ಸೊ ಕ ಬೋರ್ಡಿನ್ ವಿ ಚ ನೈ ತೆ ಯೋಂಗ್ ಪಜ್ ಬಾ ಪೊ ಮೆಗಲಾಯಾ ki wicha sika yang skills megalaya bodak ki kesngi world youth skills day da ki param yang ki jingjap wa ki program pentep pesang tho ki khubar ki bnia ke india ni kesngi bodak ko ya ke link code up snem go khat wi yang ke skill india mission ko the wise dang pun kre kam do prime minister narendra modi house nam arjar khat san wo pun kre usika ya ki khnro khlot ha ki sab kre kam ki em kam ha ki karkhana ni bha wo yo ki yo khan wo sen kam yang ide ವೈ ಎಂ ಜಾಕ್ ಪೊ ಇವನೆ ಇವಿಯೇಕರ್ ಚನ್ ಕ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡಿವೆಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್ ಅಂಕ ಪಲಾಟ್ ರುಕ್ಲೋರ್ ಮೊದ್ ಕಿ ಖನ್ರೋ ಖ್ಲೋಟ್ ಯೋ ಮಂತೋಯ್ ಕಿ ಲಿಂಗ್ಬಾ ಕಿ ಪ್ರೋಗ್ರಾಮ್ ಫೇರ್ ಫೇರ್ ವೈ ಪಲಾಟ್ ಚಿಕ್ಲೋರ್ ಯೋ ಸಿಕಾಯ್ ಕಿ ಮನುಸ್ನೆಮ್ ದುಹ ಪೊಕ್ ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನಾ ಪಲಾಟ್ ಇವಿ ಪೊಯ್ ರುಸನ್ ಕ್ಲೋರ್ ಮೊದ್ ಕಿ ಖನ್ರೋ ಖ್ಲೋಟ್ ಯೋ ಸಿಕಾಯ್ ಕಿ ಕ ಸರ್ಕಾರ್ ಅಂಕ ವ ಇನಿ ಲೇಸ್ ದಂಗ್ ದಕಂತು ಚಿಬೋನ್ ಯಕ ಲಾಟ್ ಓ ಯೋ ಕಿ ಯೋ ಖನ್ ಕಾರ್ ಬಕಂತು ಲೇ ಯೇ ಸೆನ್ ಕಾಮ್ ಯೋಂಗ್ ಇದೆ ವೈ ತೈ ಯಕ ರಿ ik tu pun roi ki sap kre kam dang man i iskit per di he yo jinga yang ri india wo poi chei kui roi ba kun thup lang ro wo ka vexit bharat kar house name arjar so phang yau ka kan huan yang technical na ka national disaster management authority li jinge ko ye tha wir truwa wo pun kre kam ki lat ya da nei ha bi or khin daw yang ka wa ha icp kila para ha west garu hills wo pa ki ki tha ki ba ma ki ba man sanjor ki ru temet dang sarkar meglaya hei nili peli jinge iwa pelai dek district disaster management authority de silibnia ye iman khindau irukom lai ke iman ke meriang wo irukom man yong ke imlang salang wo iyo ila iwa kta ye hab khindau na rotwa kistat nak NDMA IIT Rurki ke chenat ke water resources ke border security force wo ki hea officer yong ke district de wichar bnia ki ya ki hab open krek kam mikilat yada ki wo man da ki wichna watei wa ki bom to ki wichna watei kat wi yakalam le wiki bru ki beto hai ni hai to ki e ki ko hai pen kre kam ya ka ki officer ong ki wa ini pa i pen chong nei bichar u yarap i wo pen kre ya ki terwa ki wa em ka yurem yong science hapo ka national disaster mitigation fund wo i pen klan ya i ye yong ka megalaya wo man wo yai ne wo i wo hile percha ya ki ma nei pra i hap yong khindau rot wa ha ki por ki wan ka Giant Hills Autonomous District Council the white paper ko ya ka website ko ko de pen ba thme wo pen khlan ni sen char leng ba ki kor ki bor yang digital wo pen sok ki paper ba wo yo pen ta ki chakri yang ka council ya ka ni ka portal de chna pen mi de National Informatics Center wo de white paper ba do chief executive member wa tham bor shiwat hey am lang ki khot ka executive member ki MDC ke liang percha wa ki officer yang ka council uba shiwat ong wa ka website ko rim yang ka council mem kre kam de ko de jan khat so snam i wa pun man ye wa pun khai em biang ya ka i wa man i wi ni ki kam i wa khmat do ne i wa bu khle kho kani garan san e lat ka ki nong chong chnong wo yo un ta ye ki youtube chhang ka council wo yo download de ki form application wo kan thop ye ki un ta yang ka no objection certificate wa ka land holding certificate ki officer ong giwa ini le sedang upun klan ukun tu ye man che ikre kam iwa sai so we chakri ye gipat ba u prime minister narendra modi ong unne wa iwan isdang kre kam yang ko comprehensive economic and trade agreement wa india uk social security agreement to ko pun ta ko kongsan ye to iwa arliang ne ha perdi artli kiri hai sa me gi tho yang minister ko sarkar ri wa to pat ye ko commerce industry upuyesh goyal Umodi ang wa kini ki yamanjur e ki yai bori ba thamme. Chagi ba rep ko yong India, ki nong san kam yong ide ki MSME, wa ki bi ki banta ki ba kong san lingba iye, wa psia sok chaka yao yong ka UK. Ong cha u wa kini upan klan ge ya kre lang ka technology, iwan ra ir komi ba thamme wa i chakri ba rap plea, kat ba kentu wa i pensok ya ki ba kre ki ba to ki nong India, ki ba em ya ki sap wuli kre cha UK. U Prime Minister ong wa ke menjur ye to wich ngan ki pat ba u e mentoy ke kinong India ki pakre chipor United Kingdom wo yo kun tu ye ye kun ye kop yong ki kam khyi wo ki kar khana kan ku bor ktin jan tia won ge chpi na ka Akashwani Shillong dapat man niks ni hatura ya ke trophy showcase bak road show yang ke Indian Oil Duran Cup arjar found ru ke bak chispa lebosan wo kuntu ya ke win gele ke football ke rimdo Asia dapat man ya ke ni dak Indian Armed Forces de ya kerchan nak sarkar meglaya kaya lai pet bar sedang ke PA sang mas stadium ni tu lai ling bagi bentau bokongsan wo ikut Ramadan gele ke chan meri U Assistant Commissioner Usarov Suman, ki Officer ke Municipal, ki Officer Cipai, wakinong pelai ya ki lek ke sports, DM langgi ya ni ke program cirup, wakinong lek ke football, wakidekot yang ke Tribal National Riders. Usuman ang wak ke Duran Cup, tau ke limpung lek ke ku DM pelat cespas nem ilai luti, wai MUU luti, wakini ke roadshow, AMCN ko, yakinong lek ke football, ki angnut, hakelen yang ke Meglayang. Ke North Eastern Council de pelat ko pelat khat le poin san pra klur tengka ha ubnai san ubnai ru yang nu sna ar phon ru o kurcha ni ki project kentu bun roy ha ke len yang ke megla ya o to ki benta yang esumar yang pura buthi i boarding u ye pin mi biang ne renewable energy he ye so i tho bnya which night day ye m yo m yang ko culture ki project ki bokong san kentu ye pendat ya ka kor MRI EV poin san Tesla tura se hospital Ikerja nih cina ilek nih bahak kesalong politik nih. Iki tu pun roy, iki tiar yang culture. Iki tu pun bahaya kaya yaudu. Wih tu iservi nih bentagi projek boarding nih ke hydroelectric. Ke NEC dipendep haroko ya ke projek wupun bahaya penmiat ya ke serok kesalong. Roy airport. Wih dapelat ko kat pra poin kendi ilek lur tengka. Jaga cenat kerekam, yang ketahan wakentup ya ke university, kita pura yang teknikal, ki NGO, wak imlang salang, wak wituan wakentu kita tahu cenang misngi. Ki obisar ong kibak ini kibuk tengka pen skem ki IT yang ke NEC, wakerca ni kentu pun roi yang ke Meglaya, ke wakentup lang wero wai ke benek slam. Ke Office Deputy Commissioner ke West Giant Hills District, depan benar kau ya ke kandru terik menunggu benai, Wanya orang pun ruh itu mestep kesini, kam kesini cuti. West Gentle Hills District, Nedao ke lain yang bedeng kelam ke Raja Tuber. Walau ki officer car ke Revenue Magistrate Court ki bang wakit tahu pura, ki BM West Gentle Hills District ukanggi mestep kesini. Ki baca si kai yang ke skills Meglaya ha Southwest Garo Hills bin Emromgi yang kesini World Youth Skills Day, dari cimenta ki program pentepes nyautho Wagi kam penyusap iwa pelang ya iman kongsan yang iwa kuntu penroy ya kisap kerekam wa ipun kebor ya kikin roh kelun. Ki baca sikai baca ajit ya sam ki kiperom wa job ki. Lingba ki broadcast ni ipelat iwa kerpang haka akash wani tura. Da iwa petai kaman ke isikai ya kikam vocational de kentu ko ya kilat yok ki yokan wa iim jakpo. Ki baca mentar pen kerek roh ki ya kikik ki pekat kam kepang. Da cina ki ya kicat pentip senyau tu. Wa ki ya kebaya ki wa kuntu ya ipure iwa nang petan baik cijing im wa isen kam yang idem. Haka ilang pentip senyau tu da banjur ya iwenta iwa kongsan yang kisap kerek kam. Hai wa kuntu ya kilat yok ki yokan wa ikercan ya ikui roy hai yok ila iwa neslim. Ki obisar ong iwa ini lek kemen di iwan sieni ya ki baca sikai. Wa nang petan wa kuntu ya kisap ki. Kat wapun skem ya iti yang ke skills miglaya wapun kerek ya ki kenro kelot ni bahak kilat yok ki yokan. Wa kilat senki yang senki senkam yang idehi. Ki pulet ke East Garo Hills dedap ki tiket ya tau ke mukat matanya bro ke udah register dekat hanat. Hakat hanat ke William Nagar Women Police Station hadian wa itas DNA depan tikenai. Wa imed yap yu udah put wira cem makar makun detri unai nyaw arja pausan tau yang James R. Sangma udah pet re naga an wa UMKT haikam tanya bro. Katuk ni program kawasan katuk ni kubur kita jangan tiar kot kau kawan cipi nak on nak akash wani shalom ya apa ni program kita buat
1: kubli pi baro kene kene akash wani shalom kawan cipi nulai spasau penyok poin army tarbi demu ye fuberam karu praspa andrew sau kilahertz perangnas ngap kene kejan mien gini asau Ya, kejing long jing man jong sim beneng ya kebala walam sepi nek studio jong ke akas bahan shilong. Kejing shiet jing kriat na shilong, kebekiu ke long arpsan poin iwe degree celsius beke beher ke long kat nyau poin sau degree celsius. Hasora, kebekiu ke long arpsan poin kendai degree celsius beke beher ke long kat kendai poin riu degree celsius. Ha umyam kebekiu kalong life away point R degree Celsius ba kebahir kalong R ku R point rew degree Celsius. Kajing hap uslap, hasilong kalong pra point R millimeter minimum step. Hasora kalong away point rew millimeter hadun, prashteng minimum step, but ha omiam kalong kat pra point rew millimeter hadu prashteng hadu minimum step. Kajing lhop kusimeneng, hasilong kalong pra pulain sispa minimum step. Kajing maham kandun kajing hap uslap ba malumala hakibabon kibinta. Ya gane lawan lam sipi nak studio jangka akas bani Shillong.
2: Kebelai pi baru ke parlok nong sengap. Kini gede ke akas bani Shillong ke buan sipi nau lai spa sau penyau point ar meter hau medium wave. Ubay ringkat pat upra spa 100% kilohertz.